0: ಸೇರ್ರಾ ಪ್ಲೇಸು.
1: ಇನ್ನು ಮಾರು ಎಲ್ಲ ಕೊಟ್ಟಿ ಪೆಂಚು ಸರ ದೋಸು.
0: Hey, don't stop dancing. Punagalu loading.